ಕಂಡ ಕೂಡ್ ಮಾಡಿ ಕೂಡ್ ಬೆಸನ ಹಾರ ಕೂಡ್ ಸೋಯ್ನಾ ಕೂಡ್ ರೂಪಾ ಕೂಡ್ ಪೈನನ ಹಾರ ಕೂಡ್ ಕಾಯಾ ಕೂಡ್ ಕಪ್ಪಡ ಕೂಡ ರೂಪಾಯ ಪಾರ ಕೂಡ್ ಮಿಯಾ ಕೂಡ್.